0: ಅದು ಆಫೀಸಿ ಅಂತ ಕಾಗದ್ದು ಬಿಲ್ಕುಲ ಹೊರಗೆ ಬರ್ಕಂಗ್ರ ಅಮ್ಮ ಬರ್ತೀನಿ. ನಮಸ್ಕಾರ.
1: ಯಾವ್ದು ಬಿಡ್ಬೇಡ ಬರೋ ಆಗಿದೆ ಮೂಲ ಆಫೀಸ್ ಬಂದು.